ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ಪುರಂದರದಾಸರ ರಚನೆ, ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ.

ಡಾಕ್ಟರ್ ವಿದ್ಯಾಭೂಷಣ ಅವರ ಸ್ವರದಲ್ಲಿ ಪುರಂದರದಾಸರ ಮತ್ತೊಂದು ರಚನೆ, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ.

ಭಾಗ್ಯಾದ ಲಕ್ಷ್ಮೀವಾರಮ್ಮ ಪುರಂದರದಾಸರ ರಚನೆ, ಹಾಡಿದ್ದಾರೆ ಎಂಎಲ್ ವಸಂತಕುಮಾರಿ. ಭಾಗ್ಯಾದ ಲಕ್ಷ್ಮೀವಾರಮ್ಮ ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಎಂಎಲ್ ವಸಂತಕುಮಾರಿ.

ವಿದ್ಯಾಭೂಷಣ ಅವರ ಸ್ವರದಲ್ಲಿ ಕೇಳಿ ಪ್ರಸನ್ನ ವೆಂಕಟದಾಸರು ಬರೆದಿರುವ ಬಾರೋ ಭಾವಜನಯ್ಯ ಭಾನುಸಾಸಿರಮಯ್ಯ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ವೆಂಕಟದಾಸ ಬಾರೋ ಭಾವಜನಯ್ಯ ಭಾನುಸಾಸಿರಮಯ್ಯ.

ಕೆಜಿ ರಾಮಸ್ವಾಮಿಯವರ ಸ್ವರದಲ್ಲಿ ಕೇಳಿ ಕಾಯಕದಲ್ಲಿ ನಿಂದ ಶರಣಂಗೆ, ರಚನೆ ಮಣಿವಾಳ ಮಾಚಯ್ಯ. ಕೆಜಿ ರಾಮಸ್ವಾಮಿ ಪ್ರೆಸೆಂಟಿಂಗ್ ಕಾಯಕದಲ್ಲಿ ನಿಂದ ಶರಣಂಗೆ, ರಿಟನ್ ಬೈ ಮಣಿವಾಳ ಮಾಚಯ್ಯ.

ದಾರಿಯ ತೋರೋ ಮುಕುಂದ ಪುರಂದರದಾಸರ ರಚನೆ, ಹಾಡಿದ್ದಾರೆ ವಿಶ್ವನಾಥ್ ನಾಕೋಡ್ ಮತ್ತು ವೃಂದದವರು. ದಾರಿಯ ತೋರೋ ಮುಕುಂದ ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ವಿಶ್ವನಾಥ್ ನಾಕೋಡ್ ಅಂಡ್ ಪಾರ್ಟಿ.

ಪಾಹಿ ಪಾಹಿ ಪರ್ವತ ರಾಜಕುಮಾರಿ, ದಿವ್ಯಾ ಗಿರಿಧರ್ ಅವರು ಹಾಡಿದ್ದಾರೆ. ರಚನೆ ಗುರು ಗೋವಿಂದ ವಿಠಲದಾಸರು. ಪಾಹಿ ಪಾಹಿ ಪರ್ವತ ರಾಜಕುಮಾರಿ, ರಿಟನ್ ಬೈ ಗುರು ಗೋವಿಂದ ವಿಠಲದಾಸ, ಸಾಂಗ್ ಬೈ ದಿವ್ಯಾ ಗಿರಿಧರ್.

ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಿಣಿ. ವಿಜಯ ವಿಠಲದಾಸರ ರಚನೆ, ಹಾಡಿದ್ದಾರೆ ಮೌನೀಶ್ ಕುಮಾರ್ ಚಾವಣಿ ಮತ್ತು ದಿವ್ಯಾ ಕಾರಂತ್. ಮೌನೀಶ್ ಕುಮಾರ್ ಚಾವಣಿ ಅಂಡ್ ದಿವ್ಯಾ ಕಾರಂತ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವಿಜಯ ವಿಠಲದಾಸ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಿಣಿ.

ಅಪರಾಧಿನಾನಲ್ಲ ಅಪರಾಧವೆನಗಿಲ್ಲ, ರಜನಿ ಪುರಂದರದಾಸರು ಹಾಡಿದ್ದಾರೆ. ಎಂ ಪ್ರಭಾಕರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಅಪರಾಧಿನಾನಲ್ಲ ಅಪರಾಧವೆನಗಿಲ್ಲ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವರದರಂಗನ್ ಕೆ, ಭಾಗವಹಿಸುವ ವಿದ್ಯಾರ್ಥಿ ಕಾರ್ತಿಕ್ ಕೆ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಕಾರ್ತಿಕ್. ಇವತ್ತು ಮೈಸೂರು ರಂಗಯ್ಯನವರ ಒಂದು ಹೊಸ ಕೃತಿಯನ್ನು ಪಾಠ ಮಾಡ್ತೀನಿ. ಪರಿಪಾಹಿ ಮಾಂ ಚಾಮುಂಡೇಶ್ವರಿ ಅನ್ನೋದು ಕೃತಿಯ ಪ್ರಾರಂಭ. ಇದು ಕಲ್ಯಾಣ ವಸಂತ ರಾಗದಲ್ಲಿದೆ ಮತ್ತು ಆದಿತಾಳದಲ್ಲಿ ರಚನೆಯಾಗಿದೆ. ಕಲ್ಯಾಣ ವಸಂತ ಒಂದು ಔಡವ ಸಂಪೂರ್ಣ ರಾಗ. ಅದರ ಸ್ವರಶ್ರೇಣಿಯನ್ನು ಮುಂದೆ ಹಾಡು ತೋರಿಸ್ತೀನಿ. ಔಡವ ಸಂಪೂರ್ಣ ಅಂದರೆ ಏನು?
1: ಆರೋಹಣದಲ್ಲಿ 5 ಸ್ವರ ಇರುತ್ತೆ, ಅವರೋಹಣದಲ್ಲಿ
2: ಸಂಪೂರ್ಣ ಸಪ್ತಸ್ವರಗಳು ಬರುತ್ತೆ. ನಿಜ, ಇದು 21ನೇ ಕೀರವಾಣಿಯಲ್ಲಿ ಜನ್ಯ. ಇದರಲ್ಲಿ ಅನೇಕ ಪ್ರಸಿದ್ಧ ಕೃತಿಗಳಿವೆ. ಇದು ತುಂಬ ಒಂದು ಪಾಪ್ಯುಲರ್ ರಾಗ ಅಂತ ಹೇಳ್ಬೋದು. ಅನೇಕ ಲಘು ಸಂಗೀತದ ಪ್ರಾಕಾರಗಳು, ದೇವರನಾಮಗಳು, ಮತ್ತು ಈವನ್ ಫಿಲ್ಮ್ ಸಾಂಗ್ಸ್, ಚಲನಚಿತ್ರ ಸಂಗೀತಗಳು ಕೂಡ ಈ ಕಲ್ಯಾಣ ವಸಂತ ತುಂಬ ತುಂಬ ಬಳಕೆಯಾಗಿದೆ. ಒಂಥರ ಎಲ್ಲರಿಗೂ ಒಂದು ಆಪ್ಯಾಯನವಾಗಿ ಇಷ್ಟವಾಗುವಂಥ ರಾಗ ಇದು. ಭಕ್ತಿ ರಾಗ ಅಂತ ಅದನ್ನು ನಾವು ಟೆಕ್ನಿಕಲಾಗಿ ಹೇಳ್ತೀವಿ. ಇದರಲ್ಲಿ ತ್ಯಾಗರಾಜರ 2 ಕೃತಿಗಳು ಪ್ರಸಿದ್ಧವಾಗಿವೆ. ನಾದಲೋಲುಡೈ ತುಂಬ ಪ್ರಸಿದ್ಧ. ಇನ್ನೊಂದು ಕನುಲತಾಕನಿ ಅಂತ ಇನ್ನೊಂದು ಕೃತಿ ಇದೆ. ಇನ್ನು ದಯ ಬಾರದೆ ಅನ್ನೋದು ಬಹಳ ಪ್ರಸಿದ್ಧವಾದ ಪುರಂದರದಾಸನ ದೇವರ ನಾಮ. ಇದು ಕಲ್ಯಾಣ ವಸಂತ ರಾಗದ ಸ್ವರೂಪ. ಈ ಕೃತಿಯ ರಚನಾಕಾರರು ಬಂದು ಮೈಸೂರು ಸಿ ರಂಗಯ್ಯನವರು. ಇವರು 1895 1984 ಜೀವಿಸಿದ್ದರು, ಸುಮಾರು 89 ವರ್ಷ. ನಾನು ಅವ್ರನ್ನ ಕಂಡಿದ್ದೆ, ಅವ್ರ ಹತ್ರ ಮಾತಾಡಿದ್ದೆ. ನಮ್ಮ ಫ್ಯಾಮಿಲಿ ಎಲ್ಲ ಅವ್ರ ಹತ್ರ, ಅವ್ರ ಮನೆಗೆ ಹೋಗಿ ಅವ್ರು ಹಾಡೋದೆಲ್ಲ ಕೇಳಿ ಎಲ್ಲ ಮಾಡ್ತಾಯಿದ್ವಿ. ಅವರಿಗೆ ಆಗಲೇ ವಯಸ್ಸಾಗಿತ್ತು, ಅಂದರೂ ತುಂಬ ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದರು, ಹಾಡ್ತಾಯಿದ್ರು. ಇವರು ಚಿಲಕುಂದದಲ್ಲಿ ಹುಟ್ಟಿದ್ರು. ಇವರು ವೃತ್ತಿಯಲ್ಲಿ ಚಿತ್ರಕಲಾ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಸಂಗೀತ ಅವರಿಗೆ ವ್ಯಕ್ತಿಗತವಾಗಿ ಬಂದಿದ್ದು, ಆದರೆ ವೃತ್ತಿಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಅಂತರ ಅವರು ನಿವೃತ್ತರಾಗಿ ಮೈಸೂರಲ್ಲೇ ವಾಸ ಮಾಡಿದರು. ಇವರ ಗುರುಗಳು ಬಂದು ಶಿವರಾಮಯ್ಯನವರು, ಚಿಕ್ಕ ಸುಬ್ರಾಯರು, ವೀಣೆ ವೆಂಕಟಗಿರಿಯಪ್ಪ ಹಾಗೂ ಮೈಸೂರು ವಾಸುದೇವಾಚಾರ್ಯ. ನನಗೆ ಕೇಳಿದಂಗೆ ನಾನು ಅವರು ಮೈಸೂರು ಅವರ ಮನೇಲೇ, ವಾಸುದೇವಾಚಾರ್ಯ ಅವ್ರ ಮನೇಲೇ ಶಿಷ್ಯವೃತ್ತಿ ಮಾಡಿಕೊಂಡು ಗುರುಕುಲ ಪದ್ಧತಿಯಲ್ಲಿ ಸಂಗೀತನ ಅಭ್ಯಾಸ ಮಾಡ್ತಾಯಿದ್ರು ಅಂತ ಅವರೇ ಹೇಳ್ತಾಯಿದ್ರು. ಇವರು ಸುಮಾರು 500 ಕೃತಿಗಳನ್ನ ರಚನೆ ಮಾಡಿದ್ದಾರೆ. 20 ಹೊಸ ರಾಗಗಳನ್ನ ಕಲ್ಪಿಸಿದ್ದಾರೆ. ಅವರು ತುಂಬ ಒಂದು ಕ್ರಿಯೇಟಿವ್ ಕಂಪೋಸರ್. ಹೆಚ್ಚಿಗೆ ಅವರು ಹಾಡದೇ ಇದ್ರು ಕೂಡ ಅವರು ಒಳ್ಳೆಯ ವಾಗ್ಗೇಯಕಾರರು. ಸುಕುಮಾರಿ, ಶ್ಯಾಮಲಿ, ಬಿಲ್ವದಳ, ನಿಗಮಗಮನಿ, ಈ ಥರ ತ್ಯಾಗಹಂಸ, ಹೀಗೆ ಅನೇಕ ಹೊಸ ರಾಗಗಳನ್ನ. ಅವರ ಒಂದು ವಿಶೇಷ ಏನು ಅಂದರೆ, ಅವರು ಕೇವಲ 5-6 ಸ್ವರಗಳನ್ನ ಅಷ್ಟೇ ಅಲ್ಲದೆ 3 ಸ್ವರ, 4 ಸ್ವರ, 5 ಸ್ವರ, ಹೀಗೆ ಬೇರೆ ಬೇರೆ ಕಡಿಮೆ ಸ್ವರದಲ್ಲಿರೋ ಒಂದು ಸ್ವರಶ್ರೇಣಿಯನ್ನು ತಗೊಂಡು ಅದರಲ್ಲಿ ಕಂಪೋಸಿಷನ್ಸ್ ಮಾಡಿದ್ದಾರೆ. ಅವರ ಕ್ರಿಯೇಟಿವಿಟಿ ಆಗಿತ್ತು. ಇನ್ನೊಂದು ವಿಶೇಷ ಅನೇಕರಿಗೆ ಗೊತ್ತಿಲ್ಲ, 72 ಮೇಳದಲ್ಲೂ ರಂಗಯ್ಯನವರು ಕಂಪೋಸಿಷನ್ಸ್ ಮಾಡಿದ್ದಾರೆ, ಎಲ್ಲ 70 ಮೇಳದಲ್ಲಿ. ಅದು ಈಚೆಗೆ ಪಬ್ಲಿಷ್ ಕೂಡ ಆಗಿದೆ. ಇದಲ್ಲದೆ ಇವರು 3 ಗೇಯ ರೂಪಗಳನ್ನ ಮಾಡಿದ್ದಾರೆ. ಮ್ಯೂಸಿಕಲ್ ಡ್ರಾಮಾ ಅಥವಾ ಒಪೇರಾ ಅಂತೀವಲ್ಲ, ಅದು ನರಸಿಂಹಾವತಾರ 1, ಧ್ರುವಚರಿತ್ರೆ ಮತ್ತು ದೈವರಕ್ಷಿತ ಚಂದ್ರಹಾಸ. ಈ 3 ಗೇಯ ರೂಪಗಳನ್ನ ಕೂಡ ಅವರು ಮಾಡಿದ್ದಾರೆ. ಇದರಲ್ಲಿ ಇವೆಲ್ಲ ನೃತ್ಯ ರೂಪವನ್ನು ಕೂಡ ಕಂಡಿದೆ. ನನ್ನ ಸಹೋದರಿಯರು ಮತ್ತು ಅವರ ಶಿಷ್ಯರು ಇದನ್ನು ನೃತ್ಯ ರೂಪದಲ್ಲೂ ಮಾಡಿ ತೋರಿಸಿದ್ದಾರೆ ವೇದಿಕೆ ಮೇಲೆ. ಇವಾಗ ಇದರ ಒಂದು ಶುದ್ಧ ಸಾಹಿತ್ಯವನ್ನು ಹೇಳ್ತೀನಿ. ಇದು ತುಂಬ ಸರಳವಾದ ಸಾಹಿತ್ಯ. ರಂಗಯ್ಯನವರ ಸಾಹಿತ್ಯ ಹೇಗೆ ಅಂದರೆ, ಅದನ್ನು ತುಂಬ ವಿಶ್ಲೇಷಣೆ ಮಾಡಿ ಅದರ ಅರ್ಥವನ್ನು ಒಡೆದು ತಿಳ್ಕೊಳ್ಳೋ ಒಂದು ಪರಿಸ್ಥಿತಿ ಏನಿಲ್ಲ. ತಂತಾನೇ ಅರ್ಥವಾಗುವಂಥ ಸುಲಭವಾದ ಪದಪುಂಜಗಳನ್ನ ಉಪಯೋಗಿಸಿ ಅವರು ಮಾಡಿದ್ದಾರೆ. ಲಾಲಿತ್ಯ ಅವರ ಕೃತಿಯ ಒಂದು ವಿಶೇಷ. ಸರಳವಾಗಿರುತ್ತೆ, ಆದರೆ ಕೆಲವು ಕಷ್ಟದ ಸಂಗತಿಗಳು ಅಲ್ಲಲ್ಲಿ ಬರುತ್ತೆ. ಇದರ ಶುದ್ಧ ಸಾಹಿತ್ಯವನ್ನು ಮೊದಲು ಬರ್ಕೊಳ್ಳಿ. ಪರಿಪಾಹಿ ಮಾಂ ಚಾಮುಂಡೇಶ್ವರಿ, ಪರಿಪಾಹಿ ಮಾಂ ಚಾಮುಂಡೇಶ್ವರಿ, ಕರುಣಾಕರಿ ಪರಮೇಶ್ವರಿ. ಅರ್ಥ ಆಗುತ್ತಲ್ಲ ಮೀನಿಂಗ್ ಏನು ಹೇಳೋದು ಬೇಡ. ಪರಿಪಾಹಿ ಮಾಂ, ಎಲ್ಲಾನು ಕಾಪಾಡು, ನನ್ನನ್ನು ಕಾಪಾಡು ಚಾಮುಂಡೇಶ್ವರಿ, ಕರುಣಾಕರಿ ಪರಮೇಶ್ವರಿ. ಇದು ಪಲ್ಲವಿಯ ಭಾಗ. ಅನುಪಲ್ಲವಿ ಈ ರೀತಿ ಇದೆ, ಇದು ಅದೇ ಅರ್ಥವನ್ನು ಕೊಡುತ್ತೆ. ಪರಮದಯಾಕರಿ ಶಂಕರಿ, ಶಂಕರಿ ಹೌದು, ಶಂಕರಿ ಅಂದರೆ ಒಳ್ಳೆಯದನ್ನು ಮಾಡೋಳು ಅನ್ನೋ ಅರ್ಥನೂ ಬರುತ್ತೆ. ವರಮಹಿಷಾಪುರಾಧೀಶ್ವರಿ, ಅನುಪಲ್ಲವಿ ಸಾಹಿತ್ಯ ಇನ್ನೊಂದ್ಸರಿ ಹೇಳ್ತೀನಿ, ಪರಮದಯಾಕರಿ ಶಂಕರಿ ವರಮಹಿಷಾಪುರಾಧೀಶ್ವರಿ. ಪರಮದಯಾಕರಿ ಅತ್ಯಂತ ದಯವುಳ್ಳವಳು, ಶಂಕರಿ ಒಳ್ಳೆಯದನ್ನು ಮಾಡುವಂತಹವಳು. ಮಹಿಷಾಪುರ ಅನ್ನೋದು ಮೈಸೂರಿಗೆ ಹೆಸರು, ಅದಕ್ಕೆ ಅಧೀಶ್ವರಿ ಅವಳು. ಈ ಮೈಸೂರು ಪುರ ಮಹಿಷಾಪುರದ ಈಶ್ವರಿ ಅವಳು, ಅದಕ್ಕೆ ಅಧಿದೇವತೆ. ಇದು ಅನುಪಲ್ಲವಿಯ ಸಾಹಿತ್ಯ ಭಾಗ. ಮುಂದೆ ಚರಣದ ಸಾಹಿತ್ಯವು ಸರಳವಾಗಿದೆ. ಮಹಾಬಲಾದ್ರಿ ನಿವಾಸಿನಿ, ಮಹಾಬಲ ಅಂದರೆ ಬೆಟ್ಟದ, ಗಟ್ಟಿಯಾದ ಬೆಟ್ಟ, ಚಾಮುಂಡಿ ಬೆಟ್ಟ ಆಗಬಹುದದು, ಅಥವಾ ಪರ್ವತ ರಾಜದ ಮಗಳಾದ್ರಿಂದ ಪರ್ವತದಲ್ಲಿ ನಿವಾಸಿ ಆಗಿರೋಳು ಅರ್ಥನ ತಗೋಬೋದು. ಮಹಾಬಲಾದ್ರಿ ನಿವಾಸಿನಿ. ಮಹಿಷಾಸುರಾಸುರ ಮರ್ದಿನಿ, ಮಹಿಷಾಸುರ ಅಸುರ ಮರ್ದಿನಿ, ಮಹಿಷಾಸುರ ಇತ್ಯಾದಿ ಅಸುರರನ್ನು ಸಂಹಾರ ಮಾಡಿದವಳು ಮಹಿಷಾಸುರಾಸುರ ಮರ್ದಿನಿ. ಮಹಿತೇ ಹಿಮಾದ್ರಿ ನಂದಿನಿ, ಪಾಹಿ ದಾಸರಂಗ ಪಾಲಿನಿ. ಇನ್ನೊಂದ್ಸರಿ ಸಾಹಿತ್ಯ ಹೇಳ್ತೀನಿ, ಬರ್ಕೊಳ್ಳಿ. ಮಹಾಬಲಾದ್ರಿ ನಿವಾಸಿನಿ, ಮಹಾಬಲಾದ್ರಿ ನಿವಾಸಿನಿ ಬರ್ಕೊಂಡ್ರ, ಮಹಿಷಾಸುರಾಸುರ ಮರ್ದಿನಿ, ಮಹಿಷಾಸುರಾಸುರ ಮರ್ದಿನಿ. ಮಹಿತೆ ಹಿಮಾದ್ರಿ ನಂದಿನಿ, ಮಹಿತೆ ಹಿಮಾದ್ರಿ ನಂದಿನಿ, ಪಾಹಿ ದಾಸರಂಗ ಪಾಲಿನಿ. ಮಹಿತೆ ಹಿಮಾದ್ರಿ ನಂದಿನಿ, ಪಾಹಿ ದಾಸರಂಗ ಪಾಲಿನಿ. ಮಹಿತೆ ಅಂದರೆ ಒಳ್ಳೆ ಮಹಿಮೆ ಉಳ್ಳವಳು, ಮಹಿಮಾನ್ವಿತಳು. ಹಿಮಾದ್ರಿ ನಂದಿನಿ ಪರ್ವತರಾಜನ ಕುಮಾರಿ, ಪಾಹಿ ಕಾಪಾಡು, ದಾಸ ರಂಗಪಾಲಿನಿ, ಈ ದಾಸನಾದ ಅವರ ಅಂಕಿತ ರಂಗ ಅಂತ ಇಟ್ಕೊಂಡಿದ್ದಾರೆ ಅವರು ರಂಗಯ್ಯನವರು, ರಂಗಪಾಲಿನಿ, ಪಾಹಿ ದಾಸರಂಗ ಪಾಲಿನಿ. ಇದು ಚರಣದ ಸಾಹಿತ್ಯ. ಇವಾಗ ರಾಗದ ಆರೋಹಣ ಅವರೋಹಣ ಗಮನಿಸೋಣ. ಇದು ಕೀರವಾಣಿ ರಾಗದಲ್ಲಾದ್ರಿಂದ ಇದಕ್ಕೆ ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಶುದ್ಧ ದೈವತ, ಕಾಕಲಿ ನಿಷಾದದ ಸ್ವರಗಳು ಬರುತ್ತೆ. ಅವರೋಹಣದಲ್ಲಿ ಸಂಪೂರ್ಣ, ಕೀರವಾಣಿಯಲ್ಲಿ ಜನ್ಯ.

ಗಮಕಗಳು ಹಾಗೆ ಬರುತ್ತೆ. ಸಗ ಗಾಂಧಾರಿಕೆ ಸ ಸಗ ಮಾ ಶುದ್ಧವಾಗಿದೆ. ದ ಮಾಯಿಂದನೇ ತಗೊಳುತ್ತೆ, ಇಲ್ಲ ದ ಅಂತಲೂ ಹಾಡ್ಬೋದು. ದ ನೀ ದ ಇಂದ ತಗೊಳುತ್ತೆ. ನೀ ನೀ ಸ ಒಂದೊಂದು ರಾಗದಲ್ಲಿ ನೀ ಕಾಕಲ್ ನಿಷಾದ ಸ್ಪೆಷಲಿ ಸಾಗೇ ಹೊಂದ್ಕೊಂಡಿರುತ್ತೆ, ಇದರಲ್ಲಿ ದಾಗ್ ಹೊಂದ್ಕೊಂಡಿದೆ.

ನೀ ಹಾಗೂ ಹಾಡಬಹುದು. ಈ ಎಲ್ಲ ಪ್ರಯೋಗಗಳು ಸಂದರ್ಭಕ್ಕೆ ಉಚಿತವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸ ಗ ಮ ದ ನೀ ಮ ದ ನೀ ಎರಡು ರೀತಿ ನೀ ಹಾಡಬಹುದು.

0: ಸಿರಿ ದೀರ್ಘವಾಗಿ ಬೆಳೆಸುವಂಥ ಒಂದು ಸ್ವರ.
1: ಮಗರೀಸ
0: ತುಂಬ ರಕ್ತಿಯಾದ ರಾಗ ಇದು, ಮನಸ್ಸಿಗೆ ನಾಟೋ ಅಂತ ಒಂದು ರಾಗ ಇದು. ಇದರ ಪಲ್ಲವಿಯ ಭಾಗವನ್ನು ಪ್ರಾರಂಭ ಮಾಡ್ತೀನಿ, ಸ್ವರ ಅದು ಮೊದಲು ಹಾಡಿ ಸಾಹಿತ್ಯನ ಅದಕ್ಕೆ ಯಾವ ಥರ ಜೋಡಣೆಯಾಗಿದೆ ಅಂತ ತೋರಿಸ್ತೀನಿ. ಒಂದಕ್ಷರ ಎಡಪು, ಆದಿತಾಳ, ಮಧ್ಯಮ ನಡೆ,

0: ni da pa ma ga ma ga ga ma ga ma da ni sa ni sa
1: ni ni sa ri sa ni da pa ma ga ma ga ga ma ga ma da ni sa ni sa
0: ni ni sa ri sa ni da pa ma ga ma ga ga ma ga ma da ni sa ni sa
1: ali paripahima ಚಾಮುಂಡೇಶ್ವರಿ
0: ಪರಿಪಾಹಿಮ
1: ಅಲ್ಲಿ ಒಂದು ಅಕ್ಷರ ಬಿಟ್ಟು ತಗೋ.

0: ಅಲ್ಲಿಗೆ ಇವತ್ತಿನ ತರಗತಿ ಮುಗಿದಿದೆ. ಮುಂದಕ್ಕೆ ಪಲ್ಲವಿಯಲ್ಲಿ ಇನ್ನೂ ಒಂದು ಸಂಗತಿ ಇದೆ, ಅದನ್ನು ಹೇಳಿ ಅನ್ನು ಪಲ್ಲವಿ ಚರಣಗಳನ್ನು ಗಮನಿಸೋಣ.
1: ನಮಸ್ಕಾರ ಗುರುಗಳು.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದ್ರಿ. ಹೇಳಿಕೊಟ್ಟವರು ವರದರಂಗನ್ ಕೆ, ಭಾಗವಹಿಸಿದ ವಿದ್ಯಾರ್ಥಿ ಕಾರ್ತಿಕ್ ಕೆ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಅಬಾಬ್ ಸುನಿಂಗೆ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಕಾ ಹಿಂದೂಸ್ತಾನಿ ಸಿತಾರ ವಾದನ್, ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಝಲ, ವಿಲಂಬಿತ್ ಔರ್ ಧೃತ್ಗತ್ ತೀನ್ ತಾಲ್ಮೆ.
5: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸಾರ್ಟೆಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ, ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಝಲ, ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅವಧರಿಸುವ ಅಮರನಾರೇಯಣ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶವಾಣಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಅವಧರಿಸುವ ಅಮರನಾರೇಯಣ ಕಾರ್ಯಕ್ರಮ ಸರಣಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರೇಯಣ.
0: ಸಂಶೋಧನೆ, ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರೇಯಣ.
0: ನಿರ್ಮಾಣ ಕೆಎಲ್ ರಾಜೇಶ್ವರಿ.

0: ಅವಧರಿಸುಬ ಅಮರ ನಾರಾಯಣ.
1: ತಾತಯ್ಯನವರ ರಚನೆಯ ಅಚ್ಚಗನ್ನಡದ ಕೆಲವು ರಚನೆಗಳನ್ನು ಈಗ ಕೇಳೋಣ. ತಮ್ಮನ್ನು ತಾವೇ ಕನಕದಾಸರ ಮನೆ ಕಸಗುಡಿಸೋ ದಾಸ, ಪುರಂದರ ದಾಸರಿಗೆ ಮಡಿ ಮಾಡೋ ದಾಸ ಎಂದೆಲ್ಲ ಹೇಳಿಕೊಂಡು ಆ ದಾಸರ ಬಗ್ಗೆ ತಮಗಿರುವ ಗೌರವವನ್ನು ಸೂಚಿಸಿದ್ದಾರೆ.

ದಶಾವತಾರದ ಕೆಲವು ಅವತಾರಗಳನ್ನು ಸ್ಮರಿಸುತ್ತಾ, ಇಲ್ಲಿ ನೀ ನಿವಾಸ ಮಾಡಿರುವುದೇನೋ ದೇಶಾಧಿಪತಿಯೇ ಎಂದು ಪ್ರಶ್ನಿಸುತ್ತಿರುವ ಪದವಿದು. ಮತ್ಸ್ಯಾವತಾರ, ನಾರಸಿಂಹ, ರಾಮ, ವಾಮನ ಅವತಾರಗಳನ್ನು ಇಲ್ಲಿ ಹೆಸರಿಸಿದ್ದಾರೆ.

ಒಂಬತ್ತು ಕದಗಳಿರುವ ಈ ಮನೆಯ ವಾಸ ಸಾಕಾಗಿದೆ. ಇಲ್ಲಿರುವವರೆಲ್ಲರೂ ಅವಿಧೇಯರು. ಆ ಬ್ರಹ್ಮ ಬರೆದ ಬರಹವನ್ನು ಅಳಿಸಿ ಹಾಕಿ ಒಳಿತನ್ನು ಬರೆಯೋ ವೈಕುಂಠಪತಿಯೇ ಎಂದು ಮೊರೆ ಇಟ್ಟಿರುವ ಈ ಪದವನ್ನು ಕೇಳಿ

ಇದುವರೆಗೆ ಉಲ್ಲೇಖಿಸಿದ ಗ್ರಂಥಗಳಲ್ಲದೆ ಭೀಮಲಿಂಗ ಶತಕ, ಪ್ರಚಂಡ ನಾರಾಯಣ ಕವಿ ಪದ್ಯಮುಲು, ಆತ್ಮಬೋಧಾಮೃತ ವಚನಗಳು, ತಾರಕ ಬ್ರಹ್ಮಾನಂದದ್ವಯ ಕಂದ ಶತಕ ಇವುಗಳನ್ನು ಸಹ ರಚಿಸಿದ್ದಾರೆ. ನಿತ್ಯವೂ ದೇವತಾರಾಧನೆ ಮಾಡುವ ನಿಯಮವಿದ್ದ ನಾರಾಯಣರು ಆರತಿಯ ಹಾಡುಗಳನ್ನೂ ರಚಿಸಿದ್ದಾರೆ. ವೇಣುಗೋಪಾಲನಾಗಿ, ರಾಮನಾಗಿ, ಕೃಷ್ಣನಾಗಿ, ಹರಿಯಾಗಿ, ವೆಂಕಟೇಶ್ವರನಾಗಿ ನಿತ್ಯನಾಗಿರುವ ಸ್ವಾಮಿಗೆ ಆರತಿ ಬೆಳಗುತ್ತಾ ಮಂಗಳಾಶಾಸನ ಮಾಡುತ್ತಿರುವ ರಚನೆ

ದೇಹವು ನಿತ್ಯವಲ್ಲ. ಈ ದೇಹ ಎಂಬ ನಶ್ವರವಾದ ಪಂಜರದೊಳಗೆ ನಿತ್ಯವಾದ ಪರಮಾತ್ಮನದೇ ಅಂಶವಾದ ಜೀವಾತ್ಮವಿದೆ. ಅದು ಅವಿನಾಶಿ ಎಂಬ ಸತ್ಯದ ಬೆಳಕನ್ನು ಕಂಡ ಯೋಗಿಗಳು ತಮ್ಮ ಜೀವನದ ಅಂತ್ಯವನ್ನು ಮುಂಚಿತವಾಗಿಯೇ ತಿಳಿದಿರುತ್ತಾರೆ. ಹಾಗೆಯೇ ಜೀವಾತ್ಮವನ್ನು ಪರಮಾತ್ಮನಲ್ಲಿ ಐಕ್ಯಗೊಳಿಸಲು ಸಿದ್ಧರಾಗಿರುತ್ತಾರೆ. ತಾತಯ್ಯನವರು ಸಹ ದುರ್ಮುಖಿ ನಾಮ ಸಂವತ್ಸರದ ಅಂದರೆ 1836-37 ಜ್ಯೇಷ್ಠ ಶುಕ್ಲ ತದಿಗೆಯೆಂದು ಭಗವಂತನಲ್ಲಿ ಐಕ್ಯವಾಗುವುದನ್ನು ಮುಂಚಿತವಾಗಿಯೇ ಅರಿತಿದ್ದರು. ಎಲ್ಲ ಭಕ್ತಜನರಿಗೆ ಶಿಷ್ಯರಿಗೆ ತಿಳಿಸಿಯೂ ಇದ್ದರು. ಅಂದು ಸಹಸ್ರಾರು ಮಂದಿ ನೆರೆದು ಭಗವಂತನ ದಿವ್ಯನಾಮಗಳನ್ನು ತಾತಯ್ಯನವರು ರಚಿಸಿರುವ ಪದ್ಯಗಳನ್ನು ಭಜಿಸುತ್ತಿರುವಾಗಲೇ ರಾತ್ರಿ 12 ಗಳಿಗೆಯಾಗಿದ್ದಾಗ ದೇಹ ಬಂಧನದಿಂದ ವಿಮುಕ್ತರಾಗಿ ಪರಮಾತ್ಮನಲ್ಲಿ ಲೀನರಾಗಿ ಸ್ವತಃ ಪರಮಾತ್ಮರಾದರು. 110 ಸಂವತ್ಸರಗಳ ಸುದೀರ್ಘ ಸಾರ್ಥಕ ಜೀವನವನ್ನು ನಡೆಸಿ ಸಹಸ್ರಾರು ಶಿಷ್ಯರಿಗೆ ತಮ್ಮ ಅನುಭವಾಮೃತವನ್ನು ಉಣಿಸಿ ಜೀವಾತ್ಮವು ಹೇಗೆ ಪರಮಾತ್ಮವಾಗಬಲ್ಲದೆಂದು ಆಚರಣೆಯಲ್ಲಿ ಸಾಧಿಸಿ ತೋರಿಸಿದ ಇಂತಹ ಮಹಾನುಭಾವರು ಅತಿವಿರಳ.

0: ಅವಧರಿಸು ಬಾ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಗಾಯನ ವಿದುಷಿ ಆರ್ ಚಂದ್ರಿಕಾ, ಎಚ್ ವಿ ಶ್ರುತಿ, ಶಿಲ್ಪಾ ಶಶಿಧರ್, ದಿಲೀಪ್ ಸಿಂಹ ಹಾಗೂ ಡಾಕ್ಟರ್ ಆರ್ ಶೇಷಪ್ರಸಾದ್. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜನ್ ಹಾಗೂ ಬಿಎಸ್ ಜ್ಯೋತ್ಸ್ನಾ. ವೀಣೆ ಎಂಆರ್ ಮಂಜುಳಾ. ಕೊಳಲು ಎನ್ ರಾಜ್ಕಮಲ್. ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ.
1: ಮಾಧವ ರಾಮ ಸದ್ಗುರು ಕೇಶವ.
0: ಗೀತೆಗಳ ಸಂಕಲನ ವಿಶ್ವನಾಥ್ ನಾಕೋಡ್ ಹಾಗೂ ಎಚ್ ಎಸ್ ರಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
1: ಶ್ರೋತೃಗಳೇ, ಇದುವರೆಗೂ ಅವಧರಿಸುವ ಅಮರನಾರಾಯಣ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ ಮೊದಲಿಗೆ ಗೌಳಿಪಂತು ರಾಗ ಆದಿತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆ ತರುಣಂ ಈಡಮ್ಮ.

ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಈವರೆಗೂ ಕೇಳಿದ್ದು ಗೌಳಿ ಪಂತು ರಾಗ ಆದಿತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆಯನ್ನು. ಈಗ ಕೇಳೋಣ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು, ಕಮಲಾಂಬನ, ಕಾನ್ನಡ ರಾಗ ಆದಿತಾಳ.

ಕಮಲಾಂಬನ ಕಾನ್ನಡ ರಾಗ ಆದಿತಾಳದಲ್ಲಿ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು ಕೇಳಿದಿರಿ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ. ಇದನ್ನು ಮುಂದುವರೆಸುತ್ತಾ ಈಗ ಕೇಳೋಣ ನೀವಾಡನೆ ಗಾನ. ತ್ಯಾಗರಾಜರ ಈ ಕೃತಿ ಸಾರಂಗರಾಗ ಖಂಡಚಾಪುತಾಳದಲ್ಲಿದೆ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈವರೆಗೂ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ.
1: ಇದು ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡು.
2: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಅಬಾಬ್ ಸುನೆಂಗೆ ಶ್ರೀಮತಿ ಗೀತಾ ಜಾವಡೇಕರ್ಕ ಗಾಯನ್, ರಾಗ್ ಬಿಭಾಸ್, ಖಯಾಲ್ ವಿಲಂಬಿತ್ ತೀನ್ ತಾಲ್ ನರಹರ ನಾರಾಯಣ, ದೃತ್ ತೀನ್ ತಾಲ್ ಮೋರಾರೆ.
4: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಗೀತಾ ಜಾವಡೇಕರ್, ರಾಗ್ ಬಿಭಾಸ್, ಖ್ಯಾಲ್ ವಿಲಂಬಿತ್ ತೀನ್ ತಾಲ್ ನರಹರ ನಾರಾಯಣ, ಧೃತ್ ತೀನ್ ತಾಲ್ ಮೊರಾರೇ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಅನೀಶ್ ವಿದ್ಯಾಶಂಕರ್ ಅವರಿಂದ ವಯೋಲಿನ್ ವಾದನ, ಮೃದಂಗ ಸಹಕಾರ ಪಣೀಂದ್ರ ಭಾಸ್ಕರ್ ಅವರಿಂದ, ಘಟ್ಟ ಟಿಎನ್ ರಮೇಶ್ ಅವರಿಂದ. ಅನೀಶ್ ವಿದ್ಯಾಶಂಕರ್ ಅವರ ವಯೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳು ಮೂಡಿಬರಲಿದೆ. ಮೊದಲಿಗೆ ರಾಗಮಾಲಿಕೆಯಲ್ಲಿ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ಅನೀಶ್ ವಿದ್ಯಾಶಂಕರ್. ಆ ಕಂಪನೀಸ್ ಆರ್ ಆನ್ ದ ಮೃದಂಗಂ ಫಣೀಂದ್ರ ಭಾಸ್ಕರ್, ಆನ್ ದ ಘಟಂ ಟಿಎನ್ ರಮೇಶ್. ಅನೀಶ್ ವಿದ್ಯಾಶಂಕರ್ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ತ್ಯಾಗರಾಜ. ನೌ ವರ್ಣ ಸೆಟ್ ಟು ರಾಗಮಾಲಿಕೆ ಆದಿತಾಳ. ಜಗದಾನಂದ ಕಾರಕ ಸೆಟ್ ಟು ನಾಟರಾಗ ಆದಿತಾಳ.

ಇನ್ನೀಗ ನಾಟರಾಗ ಆದಿತಾಳದಲ್ಲಿರುವ ಜಗದಾನಂದ ಕಾರಕ. ನೌ ನಾಟರಾಗ ಆದಿತಾಳ ಜಗದಾನಂದ ಕಾರಕ.

ಅನೀಶ್ ವಿದ್ಯಾಶಂಕರ್ ಅವರ ವಯೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿದ್ದಾರೆ ಪಣೀಂದ್ರ ಭಾಸ್ಕರ್, ಘಟ್ಟ ಸಹಕಾರ ಟಿಎನ್ ರಮೇಶ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಆರಭಿರಾಗ ಆದಿತಾಳದಲ್ಲಿರುವ ಸಾಧೀನ್ ಚನ್ನೆ. ಜಿಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಅನೀಶ್ ವಿದ್ಯಾಶಂಕರ್. ಈಸ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ಸ್ ಆಫ್ ತ್ಯಾಗರಾಜ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಪಣೀಂದ್ರ ಭಾಸ್ಕರ್, ಆನ್ ದ ಘಟಂ ಟಿಎನ್ ರಮೇಶ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ ನೌ, ಸಾಧೀನ್ ಚನ್ನೆ ಸೆಟ್ ಟು ಆರಭಿರಾಗ ಆದಿತಾಳ.

ಇದುವರೆಗೂ ಅನೀಶ್ ವಿದ್ಯಾಶಂಕರ್ ಅವರ ವಯಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಫಣೀಂದ್ರ ಭಾಸ್ಕರ್, ಘಂಟಾ ಸಹಕಾರ ನೀಡಿದವರು ಟಿಎನ್ ರಮೇಶ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವಯಲಿನ್ ರಿಸೈಟಲ್ ಬೈ ಅನೀಶ್ ವಿದ್ಯಾಶಂಕರ್. ಈ ಪ್ರೆಸೆಂಟೆಡ್ ಕಾಂಪೋಸಿಷನ್ಸ್ ಆಫ್ ತ್ಯಾಗರಾಜ ಅಕಂಪನಿಸುವ ಆನ್ ಮೃದಂಗಂ ಫಣೀಂದ್ರ ಭಾಸ್ಕರ್, ಆನ್ ದ ಘಟಂ ಟಿಎನ್ ರಮೇಶ್. This program is a contribution of Akashvani Bengaluru. Anytime, Indian music.